ಜನವಾದ ಮತ್ತೆ ಕಾರ್ಯದ ಅಧಿಕಾರ ಅತ್ಯದಕ್ಕೆ ಸಿದ್ಧಾಂತ ಸ್ವಾಮಿ ಚಂದ್ರಮಾನ